ಲಕ್ಷ್ಮಿ ಪುಟ್ಟು ದೇವಸ್ಥಾನದಲ್ಲಿ ನಾವು ಲಂಕಿಸುವಂತಹ ನಿಗಮ ಪಡಾಮಗಳನ್ನ ಪಟ್ಟಪಟ್ಟನ್ನ ನಂಬರ್ ಒನ್ ಸ್ವಂಸಾಧಿಕರನ್ನ ತಯಾರಿಸಬೇಕು. ಅನುಸಾರ ಗಮನಕ್ಕೆ ಬರೀತಾರೆ ಮಕ್ಕಳಿಗೆ ಹಣಕ್ಕೆ ಮಾತ್ರ ಅಭ್ಯಾಸಕ್ಕೆ ಅದೇ ಧಾರವಾಗುತ್ತೆ ಹಣಕ್ಕೆ ಪೂರ ಅರ್ಜಿ ಕರೆಂಟ್ ಇದ್ದ ಬಸ್ಸು ಆದ್ರೆ